ಸಿದ್ಧವಾಂ ಉರ್ವಶಿತಂ ಸ್ವರಜತಿ ವಾರ್ಮಳವಿ ತಂಬುರುವಾ ಉರ್ವಶಿತಂ ಪದಗದಿ